0: ಮಾನವ ಮೆಚಿಲುಕ ನಗವು ಚಿಲುಕ ತಗದು ಅಲುಕ ತಗವು ಪಡಕ
1: ನೀ ಚಿನ್ನ ಹುಲು ನಾ ಸಿಗಪು ಹುಲು ಕನುಕ ನಾ ವೆನುಕ ನೀ ನಡಕ ನಾ ಕೆಂದು ಕುಲೇಕಿನುಕ ಹುಲಿಕಿ ಪಡಕ ಕಲಿಕಿ ಪಲುಕ ಕಲಕ ಪಡಕ
0: ನಂದನ ನಂದನ ನಂದನ ನಂದನ ನಂದ ದನ ದಂದ ನಂದ ನಂದ ನಂದ ನಂದ.